0: ನಮೋ ಚಂದ್ರ ಚಂದ್ರ
1: ನಮೋ ರಾಜ ರಾಜ ನಮೋ ಇಂದ್ರೇಂದ್ರ
0: ನಮೋ ಅಂಧಕಾರ ನಮೋ ತೇಜ ತೇಜ
1: ನಮೋ ಬಿಂದ್ರ ಬಿಂದ್ರ ನಮೋ ಬೀಜ ಬೀಜ
0: ನಮೋ ರಾಜ ಸಂ ತಾಮ ಸಂಸಾಂತ ರೂಪ
1: ನಮೋ ಪರಮ ತಂತಂಗ ತಂತಂಗ ಸ್ವರೂಪೇ
0: ನಮೋ ಜೋಗ ಜೋಗೇ ನಮೋ ಜ್ಞಾನ ಜ್ಞಾನ
1: ನಮೋ ಮಂತ್ರ ಮಂತ್ರ ನಮೋ ಧ್ಯಾನ ಧ್ಯಾನ
0: ನಮೋ ಯುದ್ಧ ಯುದ್ಧ ನಮೋ ಜ್ಞಾನ ಜ್ಞಾನ
1: ನಮೋ ಪೂಜ ಪೂಜೆ ನಮೋ ಪಾನ ಪಾನೇ
0: ನಮೋ ಕಲೆ ಕರ್ತ ನಮೋ ಶಾಂತ ರೂಪೇ
1: ನಮೋ ಇಂದ್ರ ಇಂದ್ರ